ಸಮುದ್ರಮಣಯಾ ಯಾವಶಿವಾಪಕಾಶಿ ಕಯಾಂತಮಯಿಸಂತಾಕಾಶೀ ಯಾಮಿಗಿರಿಗಂತಸ್ತೇ ಶಿವಾಯಿಗಿರಿಯಾಂಗುಷಂ ಜಗತ್ ಸ್ವಾಗಿರಿಸಾಕ್ಷಾಪದಿ ಯಕ್ಷ್ಮಭೂಭುವನಾಥಲೇ ಅಧ್ಯಪಾಚರ ಪ್ರಥಮೇಷ್ಟೇ ಹರೇಕ್ಷಸರ್ವಾಂಗ್ರಹ ಅಸೌಯ ಕಾಂಗ್ರಹ ಮಂಗಳ.

ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ ಜನಮೋ